0: ಕಾಮ ಕ್ರೋಧವೆಂತು ತಾವಲ ತಮ ಘಾಮ ಅಂಗಾಶಿ ಆನ ತ್ಯಾನೇ ಮಾಧ ಪ್ರಾಣ ತಾಲಿಲ ಅರವಿಂತು ತಾವಲ ಅರವಿಂತು ತಾವಲ ದೇವರೇ ದೇವಾಯ್ಮಿ ಮನುಷ್ಯ ಇಂಗಳಿ ಅತಿ ದಾರುಣ
1: ಹಾ ಮಂಡ್ಯ ಅತಿ ದಾರುಣ
0: ದಾರುತಾನ ಇಂಗಳಿತ ಕೈ ಸಂಬಂಧ ದಾರುಣ ಮಂಜೆ ಭಯಂಕರ್
1: ಹಾ ಭಯಂಕರ್ ಮಂಡ್ಯ ತು ಅಭ್ಯಂಕರ್ ಗ
0: ಅಭ್ಯಂಕರ್ ಸಹಿ ಸಂಬಂಧ ನ ಅಭ್ಯಂಕರ್ ನವೇ ಭಯಂಕರ್ ಮಂಜೆ ಅತಿ ಭಯಂಕರ್
1: ಅತಿ ಭಯಂಕರ್ ಮಂಜೆ
0: ಖೂಬ್ ಭಯಂಕರ್
1: ಅನ್ ಖೂಬ್ ಭಯಂಕರ್ ಮಂಜೆ
0: ಮೈಂದಾಳ ಭಯಂಕರ್
1: ಅನ್ ಮೈಂದಾಳ ಭಯಂಕರ್ ಮಂಜೆ
0: ತುಸ ದಾಟ ಪಾಡಲೇ ಎವಡಾ ತ್ರಾಸ ಹೋಯ್ ತೆವಡ ಭಯಂಕರ್
1: ಬಾಪ್ರೆ
0: ಮನುಷ್ಯ ಇಂಗಳಿ ಅತಿ ದಾರುಣ ಮದನಾಂಗ ಮಾರಿಲ ತಿನ್ನ
1: ತಿನ್ನ ಮಂಜೆ ತ್ಯಾ ಖಾಯ್ಚಾ ಇತ್ಲ್ಯಾ ಗಂಗಿನ
0: ಏ ಗಂಗಿತ ಇತ ಕಾಯ ಸಂಬಂಧ
1: ಮಗ ತ್ಯಾ ರಂಗಿನ
0: ಕುಣತಾಯಿ ಸಂಬಂಧ ಐತಿ ನ ಮಂಜೆ ತ್ಯಾ ಇಂಗಳಿನ
1: ತ್ಯಾ ಇಂಗಳಿನ ಮಹಾರಾಜ ಇಂಗಳಿ ಮಂಜೆ
0: ಮೋಠಾ ವಿಂಚು
1: ಮೋಠಾ ವಿಂಚು ಅಂದಾಜೆ ಕೆವಡಾ
0: ತುಝಾ ಎವಡಾ ಮನುಷ್ಯ ಇಂಗಳಿ ಅತಿ ದಾರುಣ ಮದನಾಂಗ ಮಾರಿಲ ತಿನನ್ ಸರ್ವಾಂಗಿ ವೇದನಾ ದಾಣ ತ್ಯಾ ಇಂಗಳಿಚಿ ಅರವಿಂದ ತಾವರ
1: ಮಹಾರಾಜ
0: ಅರವಿಂದ ತಾವರ
1: ಗಂಡಾ ದೋರಾ ದುಪಾರ್ತಿ ಆರತಿ ಪಂಚಾರತಿ ವಾಜಂತ್ರಿ ಸಂತ್ರಿ ಮಂತ್ರಿ
0: ಅಸಲಾ ಉತಾರಾ ಚಾಲತ್ ನಾಹಿ
1: ಮಗ ಏ ಗರಂ ಗರಂ ಪಾವಶೇರ್
0: ಕಾಯ್ದೆ
1: ದೂದ್ ದೂದ್
0: ಅಸಲಾ ಹಿ ಉತಾರಾ ಚಾಲತ್ ನಾಹಿ ಯಾ ವಿಂಚವಾಲಾ ಉತಾರಾ ತಮೋ ಗುಣ ಮಾಗೆ ಸಾರಾ
1: ತಂಬಾಕು ಅಣಿ ಚುನಾ ಖಾಯ್ಚ ಮಾಗ ಸಾರಾ
0: ಏ ತಂಬಾಕು ಚುನೆ ತ ಕಾಯ್ ಕಾಮಿತ ತಮೋ ಗುಣ ಮಂಜೆ
1: ಕಾಯ್
0: ತಮೋ ಗುಣ ಮಂಜೆ ಗರ್ವಾನ ಜರ್ ಛಾತಿದ ಫುಗಾ ಫುಗಲಾ ಸೇಲ್ ತರ್ ಪೀನ್ ಲಾವ್ ಥೋಡಿಸಿ ಹವಾ ಕಮಿ ಕರಾ
1: ಮೀ ಮಾರ್ತೋ ಪಿನ್
0: ಯಾ ವಿಂಚವಾಲಾ ಉತಾರಾ ತಮೋ ಗುಣ ಮಾಗೆ ಸಾರಾ ಸತ್ವ ಗುಣ ಲಾವ ಅಂಗಾರ ನಿಮಿಂತು ಇಂಗ್ಳಿ ಉತ್ತರೇ ಧರ ಧರ ಅರವಿಂದ ತಾವಲ
1: ಮಹಾರಾಜ
0: ಅರವಿಂದ ತಾವಲ
1: ಮಹಾರಾಜ